ಶಾಂತವೇಶಿ ಕಾಯ ಕ್ರಚಿ ಪ್ರಸವಾಹು ಬಿದಿಗು ಫೇರ್ವಟಾಯ ಜನಿ ಭೂದೇತಾಹು ಸಜುರಸಂತೋ ಕಾ ಧರ್ಮ ಫೇರತ್ವಾಹು ವ್ಯಕ್ತಿರಸತೆ ಕಾ ಧರ್ಮ ತೀರ್ಥವಾಹು.